ಕೊರಡಾಲ ತನಿನು ಕೊಟ್ಟಿದಿರಿ, ಶಿಲುವನ್ನು ನೀವು ಮೋಸುಕೊನಿ ಕಲ್ವರಿಗಿರಿಕಿ ಪೋತುಂಟೇ. ದಾರಿ ಮಜ್ಜಲೋ ಮುಳ್ಳುನ್ನ ವಾಟಿ ಮೀದನೇ ನಡಿಪಿತಿರಿ.